0: ಭವನ ಹೋಗ
1: ಜನ ಸದಾ ಸದಾ ದಿನರಾಣಿ
0: ಸಾತೇ ಊಚ ನಿರ್ಮಲೇ ಕಾಣಿ
1: ಕಿರ್ಪಾ ಜಿಸ್ಕೋ ನಾಮ ದಿಯಾ
0: ನಾನಕ ಸೋ ಜನ ನಿರ್ಮಲ ಥಿಯಾ
1: ಜಾಕೇ ಮನ ಗುರ್ ಕೀ ಪ್ರತೀತ
0: ತಿಸ್ ಜನ ಆವೇ ಹರ ಪ್ರವಚೀತ
1: ಭಕ್ತ ಸುನಿಯೇ ತೈ ಲೋಏ
0: ਜਾ ਕੇ ਹਿਰਦੇ ਕੋ ਹੋਏ
1: ਸੱਚ ਕਰਨੀ ਸੱਚ ਤਾਂ ਕੀ ਰਹਿਤ
0: ਸੱਚ ਹਿਰਦੇ ਸਤ